0: ಈ ಮಂಚೆ ಪಹಲಗಾಮ್ ಆಕ್ರಮಣಸ್ಯ ತೀವ್ರ ನಿಂದ ಆತಂಕವಾದ ಉನ್ಮೂಲನಾಯ ದೃಢ ಸಂಕಲ್ಪಶ ಪ್ರಕಟಿತ ಗಭೀರ ಅವಪಾತೇನ ಒಡಿಶಾ ಆಂಧ್ರ ತೆಲಂಗಾಣ ರಾಜ್ಯೇಷು ಅತಿವೃಷ್ಟ್ಯ ಮಹತಿ ಕ್ಷತಿ ಆಪಾದಿತ ಋತು ವಿಜ್ಞಾನ ವಿಭಾಗಸ್ಯ ಉಚ್ಚ ಸತರ್ಕತಾ ಚ ವರ್ತತೆ. ಅಪಿ ಚ ನಾಗೋಯಾ ಏಷಿಯಾಯಿ ಕ್ರೀಡಾಸು 10 ಮೀಟರ್ ಏರ್ ಪಿಸ್ತೋಲ್ ಸ್ಪರ್ಧಾಯಾಂ ಭಾರತಸ್ಯ ಕಮಲಜೀತ್ ಸುರುಚಿ ಯುಗ್ಮೇನ ಸ್ವರ್ಣ ಪದಕಂ ಪ್ರಾಸಾಧಿ. ಅಥ ವಾರ್ತಾಃ ವಿಶದೀಕೃತ್ಯ. ಸರ್ವೇಷಾಂ ಸಹಭಾಗಿತ್ವೇನ ಯೋಗದಾನೇನ ಚೈವ ವಿಕಸಿತಂ ಭಾರತಂ ಇತಿ ಸಂಕಲ್ಪಃ ಸಿದ್ಧ್ಯೇತ್. ಸೇವಾ ಸಂಕಲ್ಪ ಅಭಿಯಾನಾಂತರ್ಗತಂ ಕಾಶೀತಃ ವಡನಗರಂ ಯಾವತ್ ಪ್ರಸ್ಥಿತಾಭಿಃ ಸೇವಾಯಾತ್ರಾಭಿಃ ಸಹ ಆಭಾಸ್ಯ ಸಂವಾದೆ ಪ್ರಧಾನಮಂತ್ರಿ ಮೋದಿ ಏತದ್ ಉದಘೋಷಯತ್. ವಡನಗರಂ ಮಹ್ಯಂ ಜೀವನಸ್ಯ ಆಧಾರಭೂತಾನ್ ಸಂಸ್ಕಾರಾಣ್ ಅಯಚ್ಛತ್. ಕಾಶೀ ಚ ತೇಷು ಸಂಸ್ಕಾರೇಷು ಸೇವಾನುರಾಗಸ್ಯ ಅನಂತಾನ್ ವರ್ಣಾನ್ ಸಮವಯತ್ ಇತಿ ಶ್ರೀಮೋದಿ ಪ್ರತ್ಯಪಾದಯತ್. ಯುವಾನಃ ಅಪಿ ಅನೇಕೈಃ ಸೇವಾವರ್ಣೈಃ ಏತಾಂ ಯಾತ್ರಾಂ ಭೂಷಯಂತಿ ಇತಿ ಸಹ ಪರಂ ಸಂತೋಷಂ ಪ್ರಾಕಟಯತ್.
1: ಹಮೇ ಆತ್ಮನಿರ್ಭರ್ ಭಾರತ್ ಬನಾನಾ ಹೈ. ಚುನೌತಿಯಾ ಆಯೇಗಿ, ಚುನೌತಿಯೋ ಕೋ ಚುನೌತಿ ದೇನೆ ಕಾ ತೋ ಸಂಸ್ಕಾರ ಲೇಕರ್ ಕೆ ಹಮ್ ಚಲೆ ಹೈ. ಇಸ್ಲಿಯೇ ಹಮೇ ಹರ್ ದಿನ ಏಕ್ ನಯಿ ಊರ್ಜಾ ಲೇಕರ್ ಸೇವಾ ಭಾವ್ ಕೆ ಸಾಥ್ ರಾಷ್ಟ್ರ ಕಲ್ಯಾಣ ರಾಷ್ಟ್ರ ಸೇವಾ ಕಾ ಕಾಮ ಜನ ಸೇವಾ ಸೇ ರಾಷ್ಟ್ರ ಸೇವಾ ಇಸ್ ಮಂತ್ರ ಕೋ ಜೀನಾ ಹೈ. ಇಸ್ ಯಾತ್ರಾ ಮೇ ಭಿ ಜಿತನೆ ಜ್ಯಾದಾ ಲೋಗೋ ಕೋ ಸೇವಾ ಕೆ ಕಾಮ ಮೇ ಜೋಡೆಂಗೆ ಯೇ ಯಾತ್ರಾ ಉತ್ನಿ ಜ್ಯಾದಾ ಸಫಲ ಹೋಗಿ.
0: ವಿಗತೇಷು ದ್ವಾದಶ ವರ್ಷೇಷು ಭಾರತೇ ನಗರ ಗ್ರಾಮಯೋಃ ಪಾರಂಪರಿಕಂ ವೈಷಮ್ಯಂ ಭೂಯಸಾ ಹ್ರಾಸಮ ಗಚ್ಚತ್ ಇತಿ ಪ್ರಧಾನಮಂತ್ರಿಣಾ ಸಂಕೇತಿತಂ. ಅದ್ಯತ್ವೇ ಗ್ರಾಮೇಷು ಆಧಾರಭೂತ ತಂತ್ರಾಣಾಂ ಮಹತಿ ಸಮೃದ್ಧಿ ಅಭವತ್. ರಾಷ್ಟ್ರಸ್ಯ ನಾರೀಣಾಂ ಸ್ವಾವಲಂಬನಮಪಿ ಉತ್ಕರ್ಷಂ ಪ್ರಾಪ. ಸಂವಾದಾವಧೌ ಯಾತ್ರಿಣಃ ಸ್ವಕೀಯಾನ್ ಅನುಭೂತಿ ಸಂಚಯಾನ್ ಪ್ರಧಾನಮಂತ್ರಿಣಃ ಪುರತಂ ನ್ಯವೇದಯನ್. ಪ್ರಧಾನಮಂತ್ರಿ ಅಪಿ ಯಾತ್ರಿಣಃ ದೈನಂದಿನ್ಯಾಂ ಸ್ವಕೀಯಾನ್ ಯಾತ್ರಾನುಭವಾನ್ ಸಮಾಲೇಖಿತುಂ ಅಭ್ಯಪ್ರಾರ್ಥಯತ್. ದೀನದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾಯಾಃ ಪ್ರತ್ಯಗ್ರೇ ಸಂಸ್ಕರಣೆ ಆಗಾಮಿ ಮಾಸಾದಾರಭ್ಯ ವಿವಿಧ ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ 70,000 ಗ್ರಾಮೀಣ ಯುವಾನಃ ವೃತ್ತಿ ಕೌಶಲ ಶಿಕ್ಷಣೇನ ಅನುಗ್ರಹಿಷ್ಯಂತೆ. ಕೇಂದ್ರ ಪ್ರಶಾಸನ ಪೋಷಿತ ಪ್ರಾಧಾನ್ಯ ಏಷಾ ಯೋಜನಾ ನಿರ್ಧನ ಗ್ರಾಮೀಣ ಯುವಕಾನಾಂ ಆಜೀವಿಕಾ ಸಂಬದ್ಧಂ ಕೌಶಲ ಸಂವರ್ಧನಂ ವಿಧಾತುಂ ಸನ್ನದ್ಧಾ ವರ್ತತೆ. ಪ್ರಶಿಕ್ಷಣಸ್ಯಾಸ್ಯ ಸಮಯಾವಧಿಃ 3 ಮಾಸಾತ್ ಆರಭ್ಯ 12 ಮಾಸಾವಧಿಃ ನಿರ್ಧಾರಿತ ಅಸ್ತಿ. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಉದೀರಿತಂ ಯತ್ ಅಸ್ಮಿನ್ ಅಭಿಯಾನೆ ಸಂಬದ್ಧೇಭ್ಯಃ 31 ರಾಜ್ಯೇಭ್ಯಃ ಕೇಂದ್ರಶಾಸಿತ ಪ್ರದೇಶೇಭ್ಯಶ್ಚ ಆಗಾಮಿ ವರ್ಷದ್ವಯಸ್ಯ ಚಕ್ರಾಯ 9,00,000 ಯುವಕೇಭ್ಯಃ ಪ್ರಶಿಕ್ಷಣ ಸಂವರ್ಧನಸ್ಯ ಬೃಹತ್ ಲಕ್ಷ್ಯಂ ಸಮರ್ಪಿತಂ. ಮೇಕ್ ಇನ್ ಇಂಡಿಯಾ ಭಾರತವರ್ಷೆ ನಿರ್ಮಾಣ ಇತ್ಯಸ್ಯಾಃ ರಾಷ್ಟ್ರೀಯ ನೀತೇಃ 12 ವರ್ಷ ಪೂರ್ತಿಂ ಉಪಲಕ್ಷ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯಾಃ ಐತಿಹಾಸಿಕಂ ಸಾಫಲ್ಯಂ ಸಪ್ರಶ್ರಯಂ ರೇಖಾಂಕಿತವಾನ್. ಸಾಮಾಜಿಕ ಅಂತರ್ಜಾಲೀಯ ಸಂದೇಶಂ ದದರ್ ಶ್ರೀ ಮೋದಿ ಅಕಥಯತ್ ಯತ್ ಅನಯಾ ನೀತ್ಯಾ ದೇಶೇ ಸ್ವದೇಶೀಯ ಉತ್ಪಾದಕತಾ ಸುದೃಢ ಅಭವತ್ ವೈದೇಶಿಕ ನಿವೇಶಸ್ಯ ವರ್ಧನಂ ಚ ಜಾತಂ ಭಾರತಸ್ಯ ನಿರ್ಯಾತಃ ಚ ನೂತ್ನಾಂ ಉನ್ನತಿಂ ಅಸ್ಪೃಶತ್. ಏಷಃ ಕ್ರಾಂತಿಕಾರಿ ಪರಿವರ್ತನ ಪ್ರವಾಹಃ ಸಂಪ್ರತಿ ದೇಶಸ್ಯ ಸರ್ವೇಷ್ವಪಿ ಕ್ಷೇತ್ರೇಷು ಪ್ರತ್ಯಕ್ಷಂ ದೃಶ್ಯತೆ. ಪ್ರಧಾನಮಂತ್ರಿಣಾ ಉದೀರಿತಂ ಯತ್ ಮೇಕ್ ಇನ್ ಇಂಡಿಯಾ ಕೇವಲಂ ನಿರ್ಮಾಣ ಕಾರ್ಯಂ ನೈವಾಸ್ತಿ ಪ್ರತ್ಯುತ ಇದ ತಾದೃಶಸ್ಯ ಆಧಾರಭೂತ ತಂತ್ರಸ್ಯ ಉದ್ಯಮಶೀಲತಾಯಾಃ ನವೋನ್ಮೇಷಸ್ಯ ಚ ಸೃಜನಮಸ್ತಿ ಯೇನ ಭಾರತವರ್ಷಂ ಅವಿರತಂ ಸಮೃದ್ಧಿ ಪಥಿ ಅಗ್ರೇಸರಂ ಭವೇತ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಉಪವೇಶನೆ ನ್ಯೂಯಾರ್ಕ್ ನಗರೆ IBSA ಇತಿ ಮಂಚಸ್ಯ